0: You're listening to CMR FM 101.3.
1: Listen to us around the universe. www.cmr.fm.
2: ಬಿವಿನಾ ಕಮ್ಯುನಿಕೇಶನ್ಸ್ ಆಶ್ರಯದಲ್ಲಿ ಇಂಡಿಯಾ ಅಬ್ಸರ್ವರ್ ನಡೆಸಿಕೊಡುವ ಕನ್ನಡ ಕಸ್ತೂರಿ ಕಾರ್ಯಕ್ರಮದ ಕೇಳುಗರಿಗೆ ಗೀತಾ ನಾಗರಾಜು ಹಾಗೂ
3: ಬಿವಿ ನಾಗರಾಜು ಮಾಡುವ ನಮಸ್ಕಾರಗಳು. ಕನ್ನಡ ಕಸ್ತೂರಿ ಕೆನಡಾದ ಏಕೈಕ ಕನ್ನಡ ರೇಡಿಯೋ ಕಾರ್ಯಕ್ರಮ. ಪ್ರತಿ ಶನಿವಾರ ಬೆಳಗ್ಗೆ 8:30 AM to 8:30 PM ಅಂತಾರಾಷ್ಟ್ರೀಯ ಸುದ್ದಿಗಳು, ಅದರಲ್ಲೂ ಕರ್ನಾಟಕದ ಬೆಳವಣಿಗೆಗಳು, ಸಾಹಿತ್ಯ, ಸಂಗೀತ, ಕಲೆ, ಸಿನಿಮಾ ಹಾಡುಗಳು, ಜಾನಪದ ಸಂಗೀತ, ಹೀಗೆ ಹತ್ತಾರು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹೊಂದಿರುವ ಕನ್ನಡ ಕಸ್ತೂರಿಗೆ ನೇರವಾಗಿ 6476683377 ಅಥವಾ 4165140687 ಇಲ್ಲಿಗೆ ಸಂಪರ್ಕಿಸಿ. www.cmr.fm ಇಲ್ಲಿ ನೇರ ಪ್ರಸಾರ ಕೇಳಿ.

ಇಂದು ಶನಿವಾರ, ದಿನಾಂಕ 16 ಮೇ 2026, ಕನ್ನಡ ಕಸ್ತೂರಿ ಸಮಯ 8:03. ಹವಾಮಾನ ಮುನ್ಸೂಚನೆ ಪ್ರಕಾರ ದಿನದ ಗರಿಷ್ಠ ಉಷ್ಣಾಂಶ 21°C. ಇನ್ನು ನಮ್ಮ ಎಂದಿನ ಕಳಕಳಿಯ ಮನವಿ, ವಾಹನ ಚಾಲಕರು ವಾಹನ ಚಾಲನೆ ಸಂದರ್ಭದಲ್ಲಿ ಸೆಲ್ಫೋನ್ ಬಳಸುವುದು ದಂಡನಾರ ಅಪರಾಧ, ಇದು ಸದಾ ನೆನಪಿರಲಿ. ಹಾಗೆ ಇಂದಿನ ಸುದ್ದಿಯ ಸಾರದಲ್ಲಿ ಹಲವಾರು ವಿಶೇಷ ಸಂಗತಿಗಳಿವೆ, ಜೊತೆಗೆ ಕನ್ನಡದ ಇಂಪಾದ ಗೀತೆಗಳನ್ನು ಕೂಡ ಕೇಳೋಣ.

0: ಲವ್ಲಿ ಟ್ರಾವೆಲ್, ದೂರ ದೇಶಗಳ ಪ್ರಯಾಣ, ಅದರಲ್ಲೂ ಭಾರತಕ್ಕೆ ಪ್ರಯಾಣ ಬೆಳೆಸುವವರಿಗಾಗಿ ಕಡಿಮೆ ದರಕ್ಕೆ ಪ್ರಯಾಣಿಕರಿಗೆ ನೆರವಾಗಲು ಸದಾ ತೆರೆದ ಮನಸ್ಸನ್ನು ಹೊಂದಿರುವ ಲವ್ಲಿ ಟ್ರಾವೆಲ್ ಟೊರೊಂಟೋ ಮಹಾನಗರದಲ್ಲಿ ಹೆಸರುವಾಸಿ. ನಿಮ್ಮ ಸುಖಕರ ಪ್ರಯಾಣಕ್ಕೆ ಇಂದೇ ನಿಮ್ಮ ಸ್ಥಳ ಕಾಯ್ದಿರಿಸಿ, ಇಂದೇ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9054585300. ಈಗ ಹೊಸ ಶಾಖೆ ಬ್ರಾಂಪ್ಟನ್ ನಗರದ ಕ್ವೀನ್ಸ್ ಮತ್ತು ಏರ್ಪೋರ್ಟ್ ರಸ್ತೆಗೆ ಸಮೀಪದಲ್ಲಿ 80 Maritime Boulevard Unit 54 ಮತ್ತೊಂದು ಶಾಖೆಯನ್ನು ತೆರೆದಿದ್ದಾರೆ. ಇಂದೇ ಭೇಟಿ ಕೊಡಿ, ಸಂಪರ್ಕಿಸಿ 9054585300. ಲವ್ಲಿ ಟ್ರಾವೆಲ್.
1: ಬೀಜಿಂಗ್ನಿಂದ ಬಂದಿರುವಂತಹ ಸುದ್ದಿ ಇದು. ಇರಾನ್ ಸರ್ವನಾಶವಾಗಿದ್ದು ಈಗ ನಡೆಯುತ್ತಿರುವ ಸಂಘರ್ಷವನ್ನು ಕೊನೆಗೊಳಿಸಲು ಒಪ್ಪಂದ ಮಾಡಿಕೊಳ್ಳಬೇಕು ಅಥವಾ ಮತ್ತಷ್ಟು ವಿನಾಶವನ್ನು ಎದುರಿಸಬೇಕು ಎಂದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಈ ಕುರಿತು ಚೀನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಜೊತೆಗಿನ ಮಾತುಕತೆ ಬಳಿಕ ಫಾಕ್ಸ್ ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ಟ್ರಂಪ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಇರಾನ್ ವಿರುದ್ಧದ ಕಾರ್ಯಾಚರಣೆಯನ್ನು ಸಮರ್ಥಿಸಿಕೊಂಡಿರುವ ಟ್ರಂಪ್ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ಹೊಂದಲು ಬಿಡುವುದಿಲ್ಲ ಎಂದು ಪುನರುಚ್ಚರಿಸಿದ್ದಾರೆ. ಇರಾನ್ ಕಥೆ ಮುಗಿದಿದೆ, ಅವರು ಈಗ ಒಪ್ಪಂದ ಮಾಡಿಕೊಳ್ಳಬಹುದು, ಇಲ್ಲದಿದ್ದರೆ ನಿರ್ನಾಮ ಮಾಡುತ್ತೇವೆ ಎಂದು ಟ್ರಂಪ್ ಎಚ್ಚರಿಸಿದ್ದಾರೆ. ವಾಷಿಂಗ್ಟನ್ನಿಂದ ಬಂದಿರುವ ಸುದ್ದಿ ಇದು. ಅಮೆರಿಕವು ಅವನತಿಯ ಕಡೆ ಸಾಗುತ್ತಿರುವ ದೇಶವಾಗಿದೆ ಎಂದು ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಹೇಳಿರುವುದು 100% ಸತ್ಯ. ಆದರೆ ಅದು ಜೋ ಬೈಡನ್ ಆಡಳಿತದ 4 ವರ್ಷಗಳಲ್ಲಿ ಮಾತ್ರ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಕಿನ್ಯಾಸಾದಿಂದ ಅಂದರೆ ಕಾಂಗೋದಿಂದ ಬಂದಿರುವಂತಹ ಸುದ್ದಿ ಇದು. ಕಾಂಗೋದ ಇಟುರಿ ಪ್ರಾಂತ್ಯದಲ್ಲಿ ಎಬೋಲಾ ವೈರಾಣು ಸೋಂಕು ಪತ್ತೆಯಾಗಿದ್ದು ಇದುವರೆಗೆ 65 ಸಾವನ್ನಪ್ಪಿದ್ದಾರೆ ಮತ್ತು 246 ಶಂಕಿತ ಪ್ರಕರಣಗಳು ದಾಖಲಾಗಿದೆ ಎಂದು ಉನ್ನತ ಸಾರ್ವಜನಿಕ ಆರೋಗ್ಯ ಸಂಸ್ಥೆಯಾದ ಆಫ್ರಿಕಾ CDC ಶುಕ್ರವಾರ ತಿಳಿಸಿದೆ. ನವದೆಹಲಿಯಿಂದ ಬಂದಿರುವಂತಹ ಸುದ್ದಿ ಇದು. ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಮತ್ತು ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಅರಾಕ್ಷಿ ಅವರು ಶುಕ್ರವಾರ ದೆಹಲಿಯಲ್ಲಿ ಸುದೀರ್ಘ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಪಶ್ಚಿಮ ಏಷ್ಯಾದಲ್ಲಿನ ಪ್ರಸ್ತುತ ಬಿಕ್ಕಟ್ಟು, ಇಂಧನ ಪೂರೈಕೆ ಮೇಲಾಗುತ್ತಿರುವ ಪರಿಣಾಮ ಮತ್ತು ಕಡಲ ಭದ್ರತೆಯ ಕುರಿತು ಉಭಯ ನಾಯಕರು ಗಂಭೀರವಾಗಿ ಚರ್ಚಿಸಿದ್ದಾರೆ.

0: ಏಷ್ಯನ್ ಫುಡ್ ಸೆಂಟರ್ ನೆನೆಸ್ಕೋತಾಯಿ
1: ಅಮ್ಮ, ಅದು ಒಳ್ಳೆ ಆಲೋಚನೆ.
2: ಏಷ್ಯನ್ ಫುಡ್ ಸೆಂಟರ್
3: ಈಗ ನಾನಾ ಕಡೆ,
2: ಬ್ರಾಂಪ್ಟನ್ ನಲ್ಲಿ ಮೂರು ಕಡೆ, 80 ಪೆಟ್ರೋಸೆಟ್ ಡ್ರೈವ್, ಎರಡನೆಯದು 284 Rendar Road, ಮೂರನೆಯದು ಟೋರ್ಬ್ರಾಂಪ್ ಮತ್ತು ನಾರ್ತ್ ಪಾರ್ಕ್ ಬಳಿ. ಇನ್ನು ಇತರೆ ಮೂರು ಶಾಖೆಗಳು ಇಟೋಬಿಕೋಕ್ ನಲ್ಲಿ 10 West Moore Drive, ಮಿಸಿಸಾಗದ 1075 ಸೆರೆಮೋನಿಯಲ್ ಡ್ರೈವ್, ನಾರ್ತ್ ಯಾರ್ಕ್ ನಲ್ಲಿ 308 Eddystone Avenue. ನಿಮ್ಮ ಅಡುಗೆ ಮನೆಯನ್ನು ಶ್ರೀಮಂತಗೊಳಿಸುವ, ಅರ್ಥಪೂರ್ಣಗೊಳಿಸುವ ಏಷ್ಯನ್ ಫುಡ್ ಸೆಂಟರ್ಗಿಂದ ಭೇಟಿ ಕೊಡಿ. ಹೆಚ್ಚಿನ ವಿವರಗಳಿಗೆ ಪ್ರಧಾನ ಶಾಖೆ 416-740-3262 ಇಲ್ಲಿಗೆ ಸಂಪರ್ಕಿಸಿ.
4: ಚೆನ್ನೈನಿಂದ ಬಂದಿರುವಂತಹ ಸುದ್ದಿ ಇದು. AIDMKಯ ಬಂಡಾಯ ಶಾಸಕರನ್ನು ಮುಖ್ಯಮಂತ್ರಿ ಚಂದ್ರಶೇಖರ್ ಜೋಸೆಫ್ ವಿಜಯ್ ಅವರು ತಮ್ಮ ಸಂಪುಟಕ್ಕೆ ಸೇರಿಸಿಕೊಳ್ಳಬಾರದು. ಅವರನ್ನು ಸಂಪುಟಕ್ಕೆ ಸೇರಿಸಿಕೊಂಡರೆ ಗಂಭೀರ ರಾಜಕೀಯ ಕಾನೂನಾತ್ಮಕ ಸಮಸ್ಯೆಗಳು ತಲೆದೋರಲಿವೆ ಎಂದು ವಿಡುತಲೈ ಚಿರುತೆಗಳ ಕಚ್ಚಿ ನಾಯಕ ಡಿ ರವಿಕುಮಾರ್ ಅವರು ಎಚ್ಚರಿಸಿದ್ದಾರೆ. ಚೆನ್ನೈನಿಂದ ಬಂದಿರುವ ಸುದ್ದಿ ಇದು. ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರು ಶೀಘ್ರದಲ್ಲೇ ತಮ್ಮ ಸಚಿವ ಸಂಪುಟವನ್ನು ವಿಸ್ತರಿಸಲಿದ್ದು ಆಗ ಕಾಂಗ್ರೆಸ್ನ ಇಬ್ಬರು ಶಾಸಕರು ಸಚಿವರಾಗಲಿದ್ದಾರೆ. 1967 ನಂತರ ತಮಿಳುನಾಡಿನಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ಪಕ್ಷವಾದ ಕಾಂಗ್ರೆಸ್ಗೆ ಅಧಿಕಾರ ಅನುಭವಿಸುವ ಯೋಗ ಒದಗಿ ಬಂದಿದೆ. ಚೆನ್ನೈನಿಂದ ಬಂದಿರುವ ಸುದ್ದಿ ಇದು. ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರು ಶೀಘ್ರದಲ್ಲೇ ತಮ್ಮ ಸಚಿವ ಸಂಪುಟವನ್ನು ವಿಸ್ತರಿಸಲಿದ್ದು ಆಗ ಕಾಂಗ್ರೆಸ್ನ ಇಬ್ಬರು ಶಾಸಕರು ಸಚಿವರಾಗಲಿದ್ದಾರೆ. 1967 ನಂತರ ತಮಿಳುನಾಡಿನಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ಪಕ್ಷವಾದ ಕಾಂಗ್ರೆಸ್ಗೆ ಅಧಿಕಾರ ಅನುಭವಿಸುವ ಯೋಗ ಒದಗಿ ಬಂದಿದೆ. ನವದೆಹಲಿಯಿಂದ ಬಂದಿರುವ ಸುದ್ದಿ ಇದು. JDS ರಾಜ್ಯ ಘಟಕದ ಅಧ್ಯಕ್ಷರೂ ಆಗಿರುವ ಕೇಂದ್ರ ಸಚಿವ HD Kumaraswamy ಅವರು BJP ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಅವರನ್ನು ಶುಕ್ರವಾರ ಇಲ್ಲಿ ಭೇಟಿ ಮಾಡಿ ಸಮಾಲೋಚನೆ ನಡೆಸಿದರು. JDS ವರಿಷ್ಠ HD Devegowda ಅವರು ಸೇರಿ ನಾಲ್ವರು ರಾಜ್ಯಸಭಾ ಸದಸ್ಯರ ಅವಧಿ ಜೂನ್ನಲ್ಲಿ ಮುಗಿಯಲಿದೆ. 93 ಹರಿಯದ ದೇವೇಗೌಡರು ಮತ್ತೊಂದು ಅವಧಿಗೆ ರಾಜ್ಯಸಭೆ ಪ್ರವೇಶಿಸಲು ಕಾತುರರಾಗಿದ್ದಾರೆ. ಆದರೆ JDSಗೆ ಸಂಖ್ಯಾಬಲ ಇಲ್ಲ. ಕಾಂಗ್ರೆಸ್ 3 ಸ್ಥಾನಗಳನ್ನು ಸುಲಭವಾಗಿ ಗೆಲ್ಲಲಿದ್ದು ಇನ್ನೊಂದು ಸ್ಥಾನ ಗೆಲ್ಲುವಷ್ಟು ಸಂಖ್ಯಾಬಲವನ್ನು BJP ಹೊಂದಿದೆ. ಈ ಸ್ಥಾನವನ್ನು JDSಗೆ ಬಿಟ್ಟುಕೊಡುವುದಕ್ಕೆ BJP ರಾಜ್ಯ ಘಟಕದ ತೀವ್ರ ವಿರೋಧ ಇದೆ. ಈ ಕಾರಣದಿಂದಾಗಿ ಕುಮಾರಸ್ವಾಮಿ ಅವರು BJP ವರಿಷ್ಠರನ್ನು ಭೇಟಿ ಮಾಡಿ ಮನವೊಲಿಸುವ ಕಸರತ್ತು ನಡೆಸಿದರು. JDS BJP ಸಮನ್ವಯ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಹಾಗೂ ರಾಜ್ಯಸಭಾ ಚುನಾವಣೆಯ ಮೈತ್ರಿ ಕಾರ್ಯತಂತ್ರದ ಕುರಿತು ಚರ್ಚಿಸಿದ್ದಾರೆ ಎಂದು ಬಲ್ಲ ಮೂಲಗಳು ತಿಳಿಸಿವೆ.

0: ಕಾನೂನು ತೊಡಕು ನಾನಾ ವ್ಯಾಜ್ಯಗಳ ರಗಳೆ ಎದುರಾದಾಗ ಶ್ರೀಮತಿ ಲತಾ ಮೆನನ್ ನಿಮ್ಮ ಪರವಾಗಿ ವಾದಿಸುತ್ತಾರೆ. ಅನುಭವಿ ಶ್ರೀಮತಿ ಲತಾ ಮೆನನ್ ಎಲ್ಲ ರೀತಿಯ ಕಾನೂನು ಸಮಸ್ಯೆಗಳಿಗೆ ಪರಿಹಾರಕ್ಕೆ ಹೋರಾಟ ಮಾಡುವ ಸಮರ್ಥ ವಕೀಲರು. ಭೂ ವಿವಾದ, ಇಮಿಗ್ರೇಷನ್, ಅಪಘಾತ, ಕ್ರಿಮಿನಲ್, ಕುಟುಂಬಕ್ಕೆ ಸಂಬಂಧಿಸಿದ ವಿಲ್, ರಿಯಲ್ ಎಸ್ಟೇಟ್ ಸಮಸ್ಯೆಗಳು ಪರಿಹಾರಕ್ಕೆ ಇವರ ನೇತೃತ್ವದ ಕಾನೂನು ತಜ್ಞ ತಂಡ ಸಿದ್ಧವಾಗಿರುತ್ತದೆ. ಹೆಚ್ಚಿನ ವಿವರಗಳಿಗೆ ಶ್ರೀಮತಿ ಲತಾ ಮೆನನ್ ಬ್ಯಾರಿಸ್ಟರ್, ಸಾಲಿಸಿಟರ್ ಮತ್ತು ನೋಟರಿ ಪಬ್ಲಿಕ್ ಅವರನ್ನು ಸಂಪರ್ಕಿಸಿ. ಮೆನನ್ ಲಾ ಪ್ರೊಫೆಷನಲ್ ಕಾರ್ಪೊರೇಷನ್, 905-956-0747. ಇಂದಿನ ಕಾರ್ಯಕ್ರಮ ಮುಗಿಯಿತು. ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ.
1: ನಮಸ್ಕಾರ.
2: Tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong tong t